ತಗಿಟ ತಕ ತಗಿಟ ತಕ ತಗಿಟ ತ ಜಂ ತತ್ತ ಜಂ ತಕತ ಜಂ ತತ್ತ ಜಂ ತತ್ತ ತತ್ತ ಜಂ ತಕ ತಗಿಟ ತಕತ ಜಂ ತಕ ತಗಿಟ ತತ್ತ ಜಂ ತಕತ ಜಂ